ಸ್ನೇಹಿತರೆ, ಮಕ್ಕಳು ದೈಹಿಕವಾಗಿ ಮಾನಸಿಕವಾಗಿ ಬೆಳೆಯುವಲ್ಲಿ ಶರೀರದ ಚಟುವಟಿಕೆಯಿಂದ ಇರುವುದು ಅತ್ಯಗತ್ಯ. ಮೂಳೆಗಳ ವಿಕಸನಕ್ಕೆ, ಸ್ನಾಯುಗಳ ಬಲವರ್ಧನೆಗೆ, ಚರ್ಮದ ಆರೋಗ್ಯಕ್ಕೆ, ತಾರ್ಕಿಕ ಶಕ್ತಿಯ ಅಭಿವೃದ್ಧಿಗೆ, ಕಲ್ಪನೆ ಅರಳುವುದಕ್ಕೆ ಮಕ್ಕಳು ಆಟಗಳಂತಹ ದೈಹಿಕ ಕ್ರಿಯೆಗಳಲ್ಲಿ ಪಾಲ್ಗೊಳ್ಳಬೇಕು. 3-5 ವರ್ಷಗಳ ವಯಸ್ಸಿನ ಮಕ್ಕಳು ಎಚ್ಚರವಾಗಿರುವಾಗ ಯಾವುದೋ ಒಂದು ಭೌತಿಕ ಚಟುವಟಿಕೆಗಳಲ್ಲಿ ತೊಡಗಿರಬೇಕು ಎಂದಿದ್ದಾರೆ ವೈದ್ಯರು. ಆಟ,

0: ಅಂತ ಪಲ್ಟಿ ಹೊಡೆಯುವುದು, ಏನನ್ನಾದರೂ ಹತ್ತಿ ಇಳಿಯುವುದು ಮೊದಲಾದ ಚಟುವಟಿಕೆಗಳು ಮಕ್ಕಳ ದೈಹಿಕ ಮತ್ತು ಮಾನಸಿಕ ವಿಕಸನಕ್ಕೆ ರಹದಾರಿಯಾಗುತ್ತವೆ. ದಿನವಿಡೀ ಚಟುವಟಿಕೆಯಿಂದ ಇರುವ ಮಕ್ಕಳು ರಾತ್ರಿ ಚೆನ್ನಾಗಿ ನಿದ್ರಿಸುತ್ತಾರೆ ಎನ್ನುತ್ತಾರೆ ವೈದ್ಯರು. ಇದು ಅವರ ಆರೋಗ್ಯದ ಮೇಲೆ ಧನಾತ್ಮಕ ಪರಿಣಾಮವನ್ನು ಬೀರುತ್ತದೆ ಎನ್ನುತ್ತಾರೆ ಮಕ್ಕಳ ವೈದ್ಯರು. ಇದೇ ಒಂದು ವಿಷಯದ ಕುರಿತು ಆಟದಲ್ಲಿ ಇರುವಂತಹ ಮಹತ್ವ, ಮಕ್ಕಳಿಗೆ ಆಟಗಳ ಪ್ರಯೋಜನಗಳೇನು ಮತ್ತು ಮಕ್ಕಳ ಆಡುವುದರಿಂದ ಅವರು ಹೊಂದುತ್ತಿರುವಂತಹ ಬೆಳವಣಿಗೆ, ಅವರು ಮಾನಸಿಕ ಮತ್ತು ದೈಹಿಕ ಬೆಳವಣಿಗೆ ಹೇಗಿರುತ್ತೆ ಎನ್ನುವಂತಹ ವಿಷಯಗಳನ್ನು ನಮಗೆ ತಿಳಿ ಹೇಳಲು ಇಂದು ನಮ್ಮ ಹೈದರಾಬಾದ್ ಆಕಾಶವಾಣಿ ಕಸ್ತೂರಿ ಬಾನುಲಿ ಕೇಂದ್ರಕ್ಕೆ ಬಂದಿದ್ದಾರೆ ಪಿಟಿ ಟೀಚರ್ ಅಂದರೆ ದೈಹಿಕ ಶಿಕ್ಷಕಿ ಆದ ಶ್ರೀಮತಿ ಪ್ರಭಾ ಶೆಟ್ಟಿ ಅವರು. ಇವರು ಜಂಟಿ ನಗರ ಹೈದರಾಬಾದಿನ ಖಾಸಗಿ ಶಾಲೆಯಲ್ಲಿ ತಮ್ಮ ವೃತ್ತಿಯನ್ನು ಮಾಡುತ್ತಿದ್ದಾರೆ. ಇವರು ಹಾಗೂ ಅವರೊಂದಿಗೆ ಪೋಷಕರಾದ ಜ್ಯೋತಿ ನಾಯಕ್ ಅವರು ಬಂದಿದ್ದಾರೆ. ಮಕ್ಕಳ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಬೆಳೆಯಲು ಆಟ ಪಾಠಗಳು, ಒಳಾಂಗಣ ಆಟಗಳು ಮತ್ತು ಹೊರಾಂಗಣ ಆಟಗಳು ಎಷ್ಟು ಪ್ರಯೋಜನವನ್ನು ನೀಡುತ್ತವೆ ಎಂದು ತಿಳಿ ಹೇಳಲು ಬಂದಿದ್ದಾರೆ. ಜ್ಯೋತಿಯವರಿಗೂ ಮತ್ತು ಪ್ರಭಾ ಶೆಟ್ಟಿಯವರಿಗನ್ನು ನಾವು ಹೈದರಾಬಾದ್ ಆಕಾಶವಾಣಿ ಕಸ್ತೂರಿ ಬಾನುಲಿ ಕೇಂದ್ರಕ್ಕೆ ಗೌರವದಿಂದ ಬರಮಾಡಿಕೊಳ್ಳೋಣ. ಪ್ರಭಾ ಮೇಡಮ್ ಹಾಗೂ ಜ್ಯೋತಿ ಮೇಡಮ್, ನಿಮಗೆ ಹೈದರಾಬಾದ್ ಆಕಾಶವಾಣಿ ಕಸ್ತೂರಿ ಬಾನುಲಿ ಸ್ಟುಡಿಯೋಕ್ಕೆ ಆತ್ಮೀಯ ಸ್ವಾಗತ ಮೇಡಮ್.
1: ಧನ್ಯವಾದಗಳು.
0: ಪ್ರಭಾ ಮೇಡಮ್, ನೀವು ಶಿಕ್ಷಕಿಯಾಗಿ ಸುಮಾರು ವರ್ಷಗಳಿಂದ ಈ ಶಾಲೆಯಲ್ಲಿ ಶಿಕ್ಷಕಿಯಾಗಿ ನಿಮ್ಮ ವೃತ್ತಿಯನ್ನು ಸಲ್ಲಿಸುತ್ತಾ ಇದ್ದೀರಿ. ಈ ಒಂದು ಶಿಕ್ಷಕ ವೃತ್ತಿಯಲ್ಲಿ ಮಾಡುವ ಪ್ರೋತ್ಸಾಹ ಪ್ರೇರಣೆ ನೀಡಿದವರು ಯಾರು? ಮೂಲತಃ ನೀವು ಎಲ್ಲಿಯವರು? ನಿಮ್ಮ ಹಿನ್ನೆಲೆ ಬಗ್ಗೆ ಹೇಳುವುದಾದ್ರೆ ಏನು ಹೇಳ್ತೀರಿ?
1: ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಪ್ರಭಾ ಶೆಟ್ಟಿ. ನಾನು ಮೂಲತಃ ಶ್ರೀಕೃಷ್ಣ ಪರಮಾತ್ಮ ಹುಟ್ಟಿದ ಊರಾದ ಉಡುಪಿದ್ದು ನಾನು ಅಲ್ಲಿ, ಹಾಗೂ ನನ್ನ ತಂದೆ ತಾಯಿ, ನನ್ನ ತವರು ಮನೆ ಎಲ್ಲ ಅಲ್ಲೇ. ನಾನು ಮದುವೆ ಆದ ಮೇಲೆ 22 ವರ್ಷಗಳಿಂದ ಹೈದರಾಬಾದಿನಲ್ಲಿ ವಾಸವಾಗಿದ್ದೇನೆ. ನನಗೆ ಇಬ್ಬರು ಮಕ್ಕಳು, ಒಂದು ಮಗ ಒಂದು ಮಗಳು. ಹಾಗೂ ನನಗೆ ನನ್ನ ಮಕ್ಕಳಾದ್ಮೇಲೆ ನನಗೆ ಒಂದು ಕನ್ನಡ ಒಂದು ಸಬ್ಜೆಕ್ಟ್ ಬೇಕು ಹೈದರಾಬಾದಿನಲ್ಲಿ ಅಂತ ನಾನು ಸ್ಕೂಲ್ ಅನ್ನು ಹುಡುಕಬೇಕಾಯ್ತು, ಶಾಲೆಯನ್ನು. ಆವಾಗ ನನಗೆ ಕೋಟಿಯಲ್ಲಿ ಒಂದು ಶಾಲೆ ಇದೆ ಅಂತ ತಿಳಿದು ನನ್ನ ಮಗಳನ್ನು ಸೇರಿಸಿದೆ. ನನ್ನ ಮಗನನ್ನು ಕೂಡ ಅಲ್ಲೇ ಸೇರಿಸಿದೆ. 15 ವರ್ಷಗಳ ಹಿಂದೆ ನಾನು ಕೂಡ ಅಲ್ಲಿ ಶಿಕ್ಷಕಿಯಾಗಿ ಕೆಲಸಕ್ಕೆ ಸೇರಿಕೊಂಡೆ.
0: ನಿಮ್ಮ ಒಂದು ಆಕಸ್ಮಿಕ ಶಿಕ್ಷಕ ವೃತ್ತಿಯನ್ನು ಇಷ್ಟರವರೆಗೆ ಅಂದ್ರೆ ಈ 15 ವರ್ಷದ ಕಾಲದವರೆಗೆ ಈ ಪ್ರಯಾಣವನ್ನು ಮಾಡ್ತಾ ಬಂದಿದ್ದಿರಲ್ಲ ಮೇಡಮ್, ಈಗ ನೀವು ಶಿಕ್ಷಕ ವೃತ್ತಿಯಲ್ಲಿ ತುಂಬಾ ಆತ್ಮವಿಶ್ವಾಸದಿಂದ ಮಕ್ಕಳಿಗೆ ಹೇಳುವ ಪಾಠಗಳಲ್ಲಿ ಮುಖ್ಯವಾಗಿ ಯಾವ ಒಂದು ವಿಷಯದ ಬಗ್ಗೆ ಹೇಳ್ತೀರಿ?
1: ನಾನು ಮಕ್ಕಳಿಗೆ ಪಾಠಕ್ಕಿಂತ ಹೆಚ್ಚಾಗಿ ಹೇಳುವುದು ಅಂದರೆ ಆಟ ಮತ್ತೆ ಪಾಠ ಅಂತ ಹೇಳ್ತೀನಿ. ಬರೀ ಪಾಠ ಅಂತ ನಾನು ಯಾವಾಗ್ಲೂ ಹೇಳುವುದಿಲ್ಲ, ಆಟದ ಜೊತೆ ಪಾಠ. ನಮ್ಮ ಕನ್ನಡದಲ್ಲಿ ನಲಿಕಲಿ ಅಂತ ಹೇಳ್ತಾರೆ, ಹಾಗೆ ನಲಿಯುತ್ತಾ ಕಲಿಬೇಕು. ಈಗ ಖಾಲಿ ಮಕ್ಕಳಿಗೆ ಓದು ಬರಿ ಅಂದ ತಕ್ಷಣ ಯಾವ ಮಕ್ಕಳಿಗೂ ಇವಾಗ ಇಂಟ್ರೆಸ್ಟ್ ಇರುವುದಿಲ್ಲ. ಅದಕ್ಕಾಗಿ ಯಾವುದೇ ಒಂದು ನಾನು ಹೇಳಬೇಕಾದ್ರೂ ಫಸ್ಟ್ ಅವ್ರಿಗೆ ಆಟ ಆಡಿಸ್ಕೊಂಡೆ ನಂತರ ಪಾಠ ಮಾಡ್ತೇನೆ.
0: ಅಭಿರುಚಿಯಾಗ್ಲಿ ಆ ಒಂದು ಕನಸಾಗ್ಲಿ ನೀವು ತುಂಬಾ ಚೆನ್ನಾಗಿ ನಡೆಸಿಕೊಂಡು ಬರ್ತಾ ಇದ್ರಿ ಮೇಡಮ್.
1: ನಾನು ಇಂದು ಮಕ್ಕಳ ಜೀವನದಲ್ಲಿ ಆಟಗಳ ಮಹತ್ವ ತುಂಬಾ ಮುಖ್ಯ ಮೇಡಮ್. ಹಾಗಾಗಿ ಅವುಗಳ ಮೂಲಕ ದೈಹಿಕವಾಗೂ ಮಾನಸಿಕವಾಗಿ ಕೂಡ ಮಕ್ಕಳಿಗೆ ಆಟ ಆಡೋದು ಮುಖ್ಯ. ಹೊರಗಡೆ ಹೋದ್ರೆ ಎಲ್ಲಿ ಮಗು ಬೀಳುತ್ತದೆ, ಸ್ವಲ್ಪ ಬಿದ್ರೆ ಸಾಕು ಇವಾಗ ಮಗುವಿಗೆ ಫ್ರಾಕ್ಚರ್ ಆಯ್ತು ಹಾಗೆ ಹೀಗೆ ಅಂತ. ಹಿಂದಿನ ಕಾಲದಲ್ಲಿ ನಾವು ಹೊರಗಡೆನೆ ಆಟ ಆಡ್ತಿದ್ವಿ, ನಮ್ಗೆ ಬಿದ್ರೆ ಎದ್ರೆ ಗಾಯ ಆದ್ರೂ ನಮ್ಮ ಪೋಷಕರು ಅಷ್ಟು ನಮ್ಮನ್ನು ಕೇರ್ ಮಾಡ್ತು ಇರ್ತಿದ್ದಿಲ್ಲ, ನಮ್ಗೇನು ಆಗ್ತಾನು ಇದ್ದಿಲ್ಲ. ಇವಾಗ ಏನು, ಮಕ್ಕಳು ಸ್ವಲ್ಪ ಬಿದ್ದ ತಕ್ಷಣ ಫ್ರಾಕ್ಚರ್, ಕೈ ಮುರಿತು ಕಾಲ್ ಮುರಿತು ಇಂಥದ್ದೇ ಬರ್ತವೆ. ಯಾಕಂದ್ರೆ ಅವಕ್ಕೆಲ್ಲ ಕಾರಣ ನಾವು ಮಕ್ಕಳನ್ನು ಹಿಡಿದಿಟ್ಟಿರೋದು. ಅದು ತಪ್ಪು. ನಾವು ಹೇಳೋದು ಏನಂದ್ರೆ ಈಗ ಮಕ್ಕಳನ್ನು ಹಿಡಿದಿಡಬೇಡ್ರಿ, ಫ್ರೀ ಆಗಿ ಬಿಡ್ರಿ, ಮಣ್ಣಲ್ಲಿ ಆಡ್ಲಿ, ಬಿಸ್ಲಿ, ಸೂರ್ಯನ ಬೆಳಕು ಅನ್ನೋದು ಮಕ್ಕಳಿಗೆ ಬೀಳ್ಬೇಕು. ಇವಾಗ ಡಿ ವಿಟಮಿನ್, ಇವಾಗ ಏನಂತಾರೆ ಹೆಲ್ತ್ ಇಶ್ಯೂಸ್ ಅಂದ್ರೆ ಡಿ ವಿಟಮಿನ್. ಯಾಕೆ ಮಕ್ಕಳನ್ನು ಹೊರಗೆ ಬಿಡ್ರಿ, ಅವಾಗ ಯಾವುದು ಪ್ರಾಬ್ಲಮ್ಗಳು ಬರುವುದಿಲ್ಲ ಸಹಜವಾಗಿ. ಅದಕ್ಕೆ ನಾನು ಒಂದು ನನ್ನ ಶಿಕ್ಷಕ ವೃತ್ತಿಯಲ್ಲಿ ನಾನು ಮಾಡುವುದೇನು, ಮಣ್ಣಲ್ಲ ಆಡಿಸ್ತೇನೆ. ನನ್ಗೂ ಕೂಡ ತುಂಬಾ ಜನ ಪ್ರಾಬ್ಲಮ್ ಹೇಳಿದ್ರು, ಮಣ್ಣಲ್ಲ ಆಡಿಸಿದ್ರೆ ಹಂಗ ಕಂಪ್ಲೇಂಟ್ ಬರ್ತದೆ, ಹಿಂಗೆ ಬರಬಹುದು. ನಾನು ಯಾವ್ದು ಕೂಡ ತಲೆಗೆ ಹಾಕೊಂಡಿಲ್ಲ, ಬಂದ್ರೆ ಅವ್ರು ನನ್ನ ಹತ್ರ ಬರ್ಲಿ, ನಾನು ಮಾತಾಡ್ತೇನೆ. ನಂದು ಒಂದೇ ಧೈರ್ಯ, ದಿನ 30-20-30 ಮಿನಿಟ್ಸ್ ನಾನು ಗ್ರೌಂಡಿಗೆ ಹೋಗ್ತೇನೆ. ನಾನು ಅವ್ರ ಜೋಡಿ ಮಣ್ಣಲ್ಲಿ ಕೂತ್ಕೋತೀನಿ. ಅವ್ರ ಬಟ್ಟೆ ಹಾಳಾದ್ರೆ ನನ್ನ ಬಟ್ಟೆ ಕೂಡ ಹಾಳೆ ಅಲ್ವಾ? ಈಗ ಮಕ್ಕಳ ಬಟ್ಟೆ ಹಾಳಾದ್ರೆ ತೊಡಿತ, ನಾ ದೊಡ್ಡವಳು, ನಾನು ಒಬ್ಳು ಟೀಚರ್ ಆಗಿ ಮಕ್ಕಳು ಡ್ರೆಸ್ ಮಣ್ಣಾಗಿ ಹೋಗುವಾಗ ನನ್ನನ್ನು ಕೂಡ ಜನ ನೋಡ್ತಾರೆ. ಅದ್ ಯಾವ್ದನ್ನ ಥಿಂಕ್ ಮಾಡ್ಲಿಲ್ಲ. ಮಣ್ಣಲ್ಲಿ ಏ ಬರೆಯೋದು, ಮಣ್ಣಲ್ಲಿ ಶೇಪ್ಸ್ ಮಾಡೋದು, ಗ್ರೂಪ್ ತಂಡವಾಗಿ ಆಡೋದೇ ಬೇರೆ. ಆವಾಗ ಸೋಲು ಗೆಲುವು ಕೂಡ ಹಾಗೆ, ಒಂದೇ ಮಗು ಇರ್ತದ, ನಾನೇ ವಿನ್ನರ್ ಅಂತ ಅವನು ಒಳಗಿದ್ರೆ, ಲೂಸರ್ ಅವನೇ ವಿನ್ನರ್ ಅವನೇ ಆಗ್ತಾನೆ. ಈ ಗ್ರೂಪ್ ಅಲ್ಲಿ ಆಡಿದಾಗ ಅವ್ರಿಗೆ ಏನಾಗ್ತದೆ, ಅವ ಸೋತ್ರು ಕ್ಲಾಪ್ಸ್ ಹೊಡಿಸ್ತೀವಿ, ಗೆದ್ರೂ ಕ್ಲಾಪ್ಸ್ ಹೊಡಿಸ್ತೀವಿ. ಅವ್ರಿಗೆ ಯಾರಿಗೂ ಒಂದು ಭೇದ ಭಾವ ಅನ್ನೋದು ನಾವು ಶಿಕ್ಷಕಿಯಾಗಿ ನಾವು ಮಾಡಬಾರದು, ಮಾಡಲ್ಲ ಕೂಡ. ಅವಾಗ ಅವ್ರ ಮೈಂಡ್ ಅಲ್ಲಿ ಏನೋ, ಕೆಲವೊಂದು ಮಕ್ಕಳು ಬಹಳ ವೀಕ್ನೆಸ್ ಇರ್ತಾರೆ, ಒಂದೊಂದ್ರಲ್ಲಿ ಅವರು ಮುಂದಕ್ಕೆ ಬರ್ತಾರೆ ಅಂತ ಅವ್ರು ನಾನು ಚಾಕ್ ಪೀಸ್ ಕೊಡ್ಬೇಕಂತ ಕೆಳಗೆ ಹಾಕ್ತೀನಿ ಒಂದು ಚಾಕ್ ಪೀಸ್ ಅನ್ನ. ಅವಾಗ ಏನ್ ಎದ್ದು ತಂದು ಕೊಡ್ತಾರೆ, ಅದು ಕ್ಲೆವರ್ ಇದ್ದ ಅವ್ನು ಓಡ್ ಬರ್ತಾನೆ ಕೊಡ್ಲಿಕ್ಕೆ, ನಾನು ಅವನಿಗೆ ಬಿಡೋದಿಲ್ಲ. ಇನ್ನೊಬ್ಬನೇ ಹೇಳಲ್ಲ, ಕೆಲವು ಮಕ್ಕಳು ಚೇರ್ ಇಂದನೇ ಹೇಳಲ್ಲ, ನನಗೆ ಅವ್ರು ಬೇಕು, ನಾನು ಅವರನ್ನೇ ಕರಿತೀನಿ ಅಭಿಲಾಷ್.

0: ಅಂತ ಹುಡುಗ ಇರ್ತಾನೆ, ಎಲ್ಲಿ ಏನಾದ್ರೂ ನಾನು ಅಂತಿರ್ತಾನ ಅವನು. ನಾನು ಅವನ್ ಯಾವ್ದಕ್ಕೂ ಕರೆಯಲ್ಲ, ಬೇರೆದಕ್ಕೆ ಕರೀಲಿಲ್ಲ ಅಂದ್ರೂ ಅವನು ಫೀಲ್ ಆಗ್ತಾನೆ. ಅವಾಗ ಏನೋ ಒಂದ್ರಲ್ಲಿ ಅವನನ್ನು ಕರೆದುಕೋತೀನಿ. ಕೆಲವರೊಬ್ರು ಹೇಳೋದೇ ಇಲ್ಲ, ಕರೀದ್ರು 10 ಸಲ ಕರಿಬೇಕು, ಆಮೇಲೆ ಅವ್ರು ಆಮೇಲೆ ನೆಕ್ಸ್ಟ್ ನೆಕ್ಸ್ಟ್ ಏನಾಗ್ತಾರೆ, ಆ ಡಲ್ಲಿರೋರು ಎದ್ದು ಬರೋಕ್ ಸ್ಟಾರ್ಟ್ ಮಾಡ್ತಾರೆ. ಆ ಚೇಂಜಸ್ ಅನ್ನ ನಾವು ಮಾಡಿದ್ರೇನೆ ಆ ಮಕ್ಕಳು ಎಲ್ಲದರಲ್ಲೂ ಬರಿ. ಒಂದು ಬೋರ್ಡ್ ಅಲ್ಲಿ ಹಂಗೆ ಮೇಡಮ್, ಹುಷಾರಿದ್ದವರು ಬಂದು ಬರೀತಾರೆ, ಡಲ್ಲಿದ್ದವರು ಬಂದ್ರು ಬರೆಯಲ್ಲ. ನಾನು ಏನ್ ಮಾಡ್ತೀನಿ, ಪಕ್ಕಕ್ಕೆ ನಾನು ಬರೀತೀನಿ, ಇದನ್ನ ನೋಡಿ ನೀನ್ ಬರೀಸ. ಅದು ಈಗ ನೋಡ್ರಿ ಮೇಡಮ್, ಹಾಯ್ ಬಾಯ್ ನಮಸ್ಕಾರ ಅನ್ನೋದು ಹೋಗೇ ಬಿಟ್ಟಿದೆ, ಎಲ್ಲೂ ಕೇಳಲ್ಲ. ಅದನ್ನು ಕೂಡ ನಾವು ಶಿಕ್ಷಕರಾಗಿ ಆಗ್ಲಿ ಪೋಷಕರಾಗ್ಲಿ ಆಗ್ಲಿ, ನಾವು ಇವಾಗಿನ ಸಣ್ಣ ಮಕ್ಕಳಿಗೆ ಏನಂದ್ರೆ ನಾವು ಮನೆಯಲ್ಲಿ ಕಳಿಸ್ಬೇಕು, ಆದ್ರೆ ಸ್ಕೂಲ್ ಅಲ್ಲಿ ನಾವು ಟೀಚರ್ಸ್ ಎಲ್ಲಿ ಏನು ಮಿಸ್ಟೇಕ್ ಇದೆ, 10 ಜನ ಕ್ಲೆವರ್ ಇದ್ರೆ ಅವ್ರನ್ನ ಒಂದ್ರಲ್ಲಿ ಬಿಟ್ಟು ಬಿಡ್ತೀನಿ, ಡಲ್ಲರು ಕ್ಲೆವರ್ ಮಿಕ್ಸ್ಅಪ್ ಮಾಡ್ಬಿಡ್ತೀನಿ. ಹುಷಾರಿದ್ದ ಹುಡುಗ ಅವನನ್ನು ಎಳ್ಕೊಂಡು ಬರ್ಬೇಕು ಇವನು. ಅವ್ರು ನಾಳೆ ಲಾಸ್ಟ್ ಎಂಡ್ ಆಫ್ ದ ಇಯರ್ ಅವ್ರು ಏನಾಗ್ಬೇಕಂದ್ರೆ ಎಲ್ಲರೂ ಈಕ್ವಲ್ ಆಗಿ ಇರ್ಬೇಕು ಅನ್ನೋದು ಒಂದೇ ಥಾಟ್ ಮೇಡಮ್ ನಂದು.
1: ತುಂಬಾ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದೀರಿ ಮೇಡಮ್. ನೀವು ನಿಮ್ಮ ಒಂದು ಆಲೋಚನೆ ಸರಣಿಯಾಗ್ಲಿ, ಮಕ್ಕಳಿಗೆ ಶಿಕ್ಷೆ ಕೊಡುವುದಾಗ್ಲಿ, ಕಲಿಸುವುದಾಗ್ಲಿ, ಕಲಿ ನಲಿ ನಲಿ ಕಲಿ ಅನ್ನುವಂತಹ ಒಂದು ನಾಣ್ಣುಡಿಯಾಗ್ಲಿ, ಅದನ್ನು ಅಳವಡಿಸಿಕೊಂಡು ಬಂದು ಮಕ್ಕಳು ತಾವು ಹೇಗೆ ಮಾನಸಿಕವಾಗಿ ಸದೃಢತೆಯನ್ನು ಹೊಂದಿ ಯಾವುದಕ್ಕೂ ಹಿಂಜರಿಯದೆ ತಮ್ಮ ಮುಂದುಗಾಲಿ ಇಡುತ್ತಾ ತಮ್ಮ ಕಾರ್ಯಗಳನ್ನು ಹೇಗೆ ಮಾಡ್ತಾರೆ, ಶಿಕ್ಷಕರಂದ್ರೆ ಗುರುಗಳಂದ್ರೆ ಹೇಗೆ ಇರಬೇಕು. ಮೇಡಮ್ ತುಂಬಾ ಚೆನ್ನಾಗಿ ಹೇಳಿದ್ರಿ. ನಾವು ಜ್ಯೋತಿ ಮೇಡಮ್ನ ಕೇಳೋಣ. ನೀವು ಪೋಷಕರಾಗಿ, ನೀವೊಂದು ಜನನಿಯಾಗಿ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳ ಪಾಲನೆ ಪೋಷಣೆ ಮಾಡ್ತಾ ಇರ್ತೀರಿ. ಅದಕ್ಕೆ ಹೇಳ್ತಾರೆ, ಮನೆಯೇ ಮೊದಲ ಪಾಠಶಾಲೆ, ಜನನಿಯೇ ಮೊದಲ ಗುರು. ಮಕ್ಕಳಿಗೆ ಮನೆ ಒಳಾಂಗಣ, ಇದು ಹೊರಾಂಗಣ ಆಯಿತು, ಶಾಲೆಯ ಪರಿಸರವಾಯಿತು, ಮನೆಯ ಪರಿಸರದಲ್ಲಿ ಮಕ್ಕಳಿಗೆ ನೀವು ಹೇಗೆ ತರಬೇತಿಯನ್ನು ಕೊಡ್ತೀರಿ?
2: ನಮಸ್ಕಾರ ಮೇಡಮ್. ಹೌದು, ಪ್ರಭಾ ಮೇಡಮ್ ಹೇಳ್ದಂಗೆ ಮಕ್ಕಳು ಸ್ಕೂಲಲ್ಲಿ ಏನೇನು ಆಕ್ಟಿವಿಟೀಸ್ ಆಗ್ತವೆ, ಏನೇನ್ ಚಟುವಟಿಕೆ ಮಾಡ್ತಾರೆ ಅನ್ನೋದನ್ನ ಮನೆಗೆ ಬಂದು ಹೇಳ್ತಾರೆ. ಅಮ್ಮ ಇವತ್ತೆ ನಮ್ಮ ಟೀಚರ್ ಇದು ಕಲ್ಸಿದ್ದಾರೆ, ಅಮ್ಮ ನಮ್ಗೆ ಇವತ್ತು ಡಾನ್ಸ್ ಕಲ್ಸಿದ್ದಾರೆ, ಅಮ್ಮ ಇವತ್ತು ನಮ್ಗೆ ಹೊರಗಡೆ ಆಟ ಆಡ್ಲಿಕ್ಕೆ ಹೋಗಿ ಕರ್ಕೊಂಡು ಹೋಗಿದ್ದಾರೆ, ಅಮ್ಮ ಇದು ಆಟ ಆಡಿದ್ವಿ ಚಂಡಿನ ಜೊತೆ ಆಟ ಆಡಿ ಹೇಳ್ತಾರೆ. ಅದ್ ಬಂದ ನಂತರ ಮಕ್ಕಳು ಅವರು ಗೇಟ್ ಓಪನ್ ಮಾಡೋ ಮೊದಲೇ ಇಷ್ಟು ಶುರಾಗಿರ್ತವೆ. ನಾ ಹೇಳ್ತೀನಿ, ನಿಮ್ ಮೊದಲು ಶೂಸ್ ಎಲ್ಲ ತೆಗೀರಿ, ತೆಗೆದು ಒಂದು ಸ್ಟ್ಯಾಂಡ್ ಅಲ್ಲಿ ಇಟ್ಟು ನೀಟಾಗಿ ಕೈ ಕಾಲು ತೊಳ್ಕೊಂಡು ಬನ್ನಿ ಫಸ್ಟ್, ಆಮೇಲೆ ಮಾತಾಡೋಣ ಅಂತ ಹೇಳಿ ಅವ್ಳಿಗೆ ಕಳಿಸ್ತೀನಿ. ಅವ್ರು ಅಷ್ಟು ಮಾಡಾದ ನಂತರ ಒಂದೊಂದ್ಸಲ ಇಲ್ಲ, ಬ್ಯಾಗ್ ಒಂದ್ ಕಡೆ ಇರ್ತವೆ ಅವ್ರದ್ದು,
1: ಹೌದು,
2: ಶೂಸ್ ಮತ್ತೊಂದ್ ಕಡೆ ಇರ್ತಾರೆ, ಇಲ್ಲ ನಿಮ್ ಫಸ್ಟ್ ಆ ಕೆಲಸ ಮೊದಲು ನೀವು ಮಾಡ್ಕೊ ಬನ್ನಿ, ಆಮೇಲೆ ಮಾತಾಡೋಣ. ಅದಂತ ನಾ ಹೇಳ್ತೀನಿ, ಟೀಚರ್ಗೆ ಹೋದ ತಕ್ಷಣ ಹೇಗೆ ರೆಸ್ಪೆಕ್ಟ್ ಕೊಡಬೇಕು, ಬಂದ್ರೆ ಏನಾದ್ರೂ ಪ್ರಾಜೆಕ್ಟ್ ವರ್ಕ್ ಇದೆ ಅಂತ ಏನಾದ್ರು ಹೇಳಿದ್ರೆ ನಾ ಹೇಳ್ತೀನಿ, ಪ್ರಾಜೆಕ್ಟ್ ವರ್ಕ್ ಯಾವ ಟೀಚರ್ ಕೊಟ್ಟಿದ್ದಾರೆ ಫಸ್ಟ್, ಯಾಕಂದ್ರೆ ಅವ್ರಿಗೆ ತನಗೆ ಯಾವ ಶಿಕ್ಷಕಿ ಕಲಿಸ್ತಿದ್ದಾಳೆ ಯಾವ ವಿಷಯ ಅನ್ನೋದು ಕೆಲವು ಮಕ್ಳಿಗೆ ಗೊತ್ತಿರಲ್ಲ,
1: ಕರೆಕ್ಟ್,
2: ಅದನ್ನ ನಾವು ಅರ್ಥ ಮಾಡ್ಕೋಬೇಕು.
1: ಜ್ಯೋತಿ ಮೇಡಮ್, ನೀವು ಶಿಕ್ಷಕರಾದ ಗುರುಗಳ ಒಂದು ಮಹತ್ವ ತಿಳಿಸಿದ್ದೀರಿ. ನೀವು ಆಸ್ ಎ ಪೇರೆಂಟ್ ಆಗಿ, ಒಂದು ಪೋಷಕರಾಗಿ, ಶಾಲೆಯಲ್ಲಿ ಕಲಿತಿರುವಂತಹ ಪಾಠಗಳನ್ನು ಒಂದು ಶೈಕ್ಷಣಿಕ ರಂಗದಲ್ಲಿ ಅವರಿಗೆ ಲಾಭ ಪಡೆದರೆ, ಅಂದ್ರೆ ಪ್ರಯೋಜನಗಳನ್ನು ಹೊಂದಿದರೆ, ಮನೆಯಲ್ಲಿ ಹೇಳುವಂತಹ ಒಂದು ಯಾವ ಬಗೆಯ ನೀವು ಅವರಿಗೆ ಒಂದು ತರಬೇತಿಯನ್ನು ಕೊಡ್ತೀರಿ? ತರಬೇತಿ ಅಂದ್ರೆ ಮನೆಯಲ್ಲಿ ಕೇವಲ ಮಕ್ಕಳನ್ನು ಮುದ್ದಿಸಿ ಬೆಳೆಸುವುದೇ ಅಲ್ಲ, ಕೆಲವೊಂದು ಅವರಿಗಾಗಿ ಮೌಲ್ಯಯುತವಾಗಿರುವಂತಹ ಮೌಲ್ಯಗಳನ್ನು ಕಲಿಸುವ ಅವಶ್ಯಕತೆ ಅತ್ಯವಶ್ಯಕ ಇದೆ. ತಮ್ಮ ಕೆಲಸಗಳನ್ನು ತಾವು ಮಾಡುವುದಾಗಲಿ, ಅಥವಾ ಹಠವನ್ನು ಮಾಡದೇ ಇರುವುದಾಗಲಿ, ಹಿರಿಯರಿಗೆ ಗೌರವವನ್ನು ಕೊಡುವುದಾಗಲಿ, ಇಂತಹ ಕೆಲವು ಮೌಲ್ಯಗಳಿವೆ. ಈ ವಿಷಯದಲ್ಲಿ ನೀವು ಯಾವ ಬಗೆಯ ಅವರನ್ನು ತಯಾರು ಮಾಡ, ಅಂದ್ರೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇಂದಿನ ಮಕ್ಕಳೇ ನಾಳೆಯ ಸತ್ಪ್ರಜೆಗಳು, ಅದಕ್ಕಾಗಿ ತಾಯಿಯೇ ಮುಖ್ಯವಾಗಿ ಕಲಿಸುವಂತಹವು. ಆ ವಿಷಯದಲ್ಲಿ ನೀವು ಏನ್ ಹೇಳ್ತೀರಿ?
2: ಹೌದು, ತಾಯಿಯಾಗಿ ನಾನು ಹೇಳ್ತಿದ್ದೀನಿ, ಮಕ್ಕಳಿಗೆ ಬಂದ ತಕ್ಷಣ ದೊಡ್ಡವರಿಗೆ ನಮಸ್ಕಾರ, ಈ ಬೆಳಿಗ್ಗೆ ಹೇಳ್ತೀವಿ ಎದ್ದ ತಕ್ಷಣ ಸ್ನಾನ ಮಾಡಿ ದೇವರಿಗೆ ನಮಸ್ಕಾರ ಮಾಡಿ, ಅವೆಲ್ಲ ನಾವು ತಾಯಿಯಾಗಿ ಮನೆಯವರಲ್ಲಿ ಯಾರೇ ಆಗಿರ್ಬೋದು ಹಿರಿಯವರಾಗಿ ನಾವು ಅದನ್ನ ಶಾಲೆಗೆ ಹೋಗ್ಬೇಕಾದ್ರೆ ಹಿರಿಯರಿಗೆ ಸ್ವಲ್ಪ ನಮಸ್ಕಾರ ಮಾಡಬೇಕು, ತಮ್ಮ ಬಟ್ಟೆಯನ್ನ ತಾವು ಯಾವ ತರ ಇಟ್ಕೋಬೇಕು, ಯಾವ ತರ ಶೂಸ್ ಆಗ್ಲಿ ಶಾಕ್ಸ್ ಆಗ್ಲಿ ಹ್ಯಾಗ ಹಾಕೋಬೇಕು, ಅವೆಲ್ಲ ನಾವು ಹೋಗಿ ಹೇಳ್ಕೊಡ್ಬೇಕು. ಮತ್ತೆ ಬೇರೆ ಕಡೆ ಎಲ್ಲಾದ್ರೂ ನಿಮ್ಗೆ ಯಾರಾದ್ರೂ ನಿಮ್ ಹಿರಿಯವರು ಸಿಗ್ತಾರೆ, ನಮಸ್ಕಾರ ಮೊದ್ಲು ಹಾಕಿ, ಯಾಕಂದ್ರೆ ಮಾತು ಶುರುವಾಗೋದೇ ನಮಸ್ಕಾರದಿಂದ, ನಮಸ್ಕಾರವಿಲ್ಲದೆ ಮಾತಾಡೋದು ಸರಿ ಅನ್ಸಲ್ಲ, ಅವೆಲ್ಲ ಹೇಳ್ತೀವಿ. ಮತ್ತೆ ಮಕ್ಕಳು ಹೇಗಿರ್ಬೇಕು, ನೀವು ಎಲ್ಲಾದ್ರೂ ಹೋದ್ರೆ ಹೇಗೆ ಹೊರಗಡೆ ಹೋದ್ರೆ ಅಂತ ಹೇಗಿರ್ಬೇಕು ನೀವು ಅನ್ನೋದನ್ನ ಸಹಿತ ನಾವು ಮೊದ್ಲು ಹೇಳಿ, ತಪ್ಪು ದಾರಿಯಲ್ಲಿ ಹೋಗ್ಬೇಡಿ, ಸುಳ್ಳು ಹೇಳ್ಬೇಡಿ, ಅವೆಲ್ಲ ಹೇಳ್ತೀವಿ ನಾವು.
1: ಚೆನ್ನಾಗಿದೆ ನಿಮ್ದು ವಿವರಣೆ ಪ್ರಭಾ ಮೇಡಮ್. ಇವಾಗ ನೀವು ಒಂದು ಪಿಟಿ ಟೀಚರ್ ಅಂದ್ರೆ ದೈಹಿಕ ಶಿಕ್ಷಕರಾಗಿ ಈ ಆಟಗಳನ್ನು ಕಲಿಸ್ತಾ ಇರ್ತೀರಿ, ಅಂದ್ರೆ ಹೊರಾಂಗಣಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಅವರಿಗೆ ಆಟ ಪಾಠಗಳನ್ನು ಮಾಡಿಸ್ತೀರಿ. ಈ ಆಟಗಳಿಂದ ಮಕ್ಕಳಿಗೆ ಯಾವ ಯಾವ ಪ್ರಯೋಜನಗಳಿವೆ?
0: ಇದರಿಂದ ಹೊರಾಂಗಣ ಆಟಗಳನ್ನು ಆಡೋದ್ರಿಂದ ಮಕ್ಕಳಿಗೆ ಮೂಳೆಗಳು ಗಟ್ಟಿಯಾಗುತ್ತವೆ. ಈಗ ಹಾರೋದು, ಕುಣಿಯೋದು, ಜಿಗಿಯೋದು, ಈಗ ನಾವು ಈಗ ನಮ್ಮ ಏಜ್ ಅಲ್ಲಿ ಈಗ ಕುಣಿಯಲಿಕ್ಕೆ ಆಗೋದಿಲ್ಲ, ಜಗಿಲಿಕ್ಕೆ ಆಗೋದಿಲ್ಲ, ಅದೇ ಮಕ್ಕಳು ಎಷ್ಟು ಜಿಗಿತಾವೆ ಎಷ್ಟು ಕುಣಿತಾವೆ ಅಂದ್ರೆ ಅವರು ಅಷ್ಟು ಕುಣಿದಷ್ಟು ಸ್ಟ್ರಾಂಗ್. ಇವಾಗಿನ ಮಕ್ಕಳಲ್ಲಿ ಆ ಸ್ಟ್ರಾಂಗ್ನೆಸ್ ಇಲ್ಲ ಮೇಡಮ್, ನಾನು ಅಬ್ಸರ್ವ್ ಮಾಡಿದ್ದು, ನಾನು ಕುಣಿದಷ್ಟು ಮಕ್ಕಳು ಕುಣಿಯಲ್ಲ. ಒಮ್ಮೊಮ್ಮೆ ನಾನು ಕಿವಿ ಹಿಡಿದು ಬೆಳಿಗ್ಗೆ ಒಮ್ಮೊಮ್ಮೆ 25-30 ಮಾಡ್ತೇನೆ, ಅವ್ರು 4-5 ಆದ ತಕ್ಷಣ ಸಾಗ್ಬಿಡ್ತಾರೆ. ಏನಾಯ್ತು ಮೇಡಮ್, ನನ್ನ ಕಾಲ್ ನೋಯ್ತಾ ಇದೆ, ಕೈ ನೋಯ್ತಾ ಇದೆ ಅಂತಾರೆ. ಯಾಕೆ ಅಂದ್ರೆ ಅವಕ್ಕೆ ಫಸ್ಟ್ ಆಫ್ ಆಲ್ ಪೌಷ್ಟಿಕ ಆಹಾರ ಸಿಗ್ತಾ ಇಲ್ಲ.

0: ಇವಾಗ ಮಕ್ಕಳಲ್ಲಿ ಹೇಳ್ಬೇಕಂದ್ರೆ ನಾವು ಅವಾಗ ಎಲ್ಲ ತಿಂತಿದ್ವು ಮೇಡಮ್, ಮನೇಲಿ ಏನ್ ಹಾಕಿದಾರೆ ಇಲ್ಲ, ಇವಾಗ ಆಗಲ್ಲ. ಪಿಜ್ಜಾ ಬರ್ಗರ್ ಅವ್ರಿಗೆ ಏನ್ ಇಷ್ಟ ಇದೆ ಅದನ್ನು ಕೊಡ್ತಾರೆ ಪೇರೆಂಟ್ಸ್. ಏನಾದ್ರೂ ಮಕ್ಕಳು ಹೊಟ್ಟೆ ತುಂಬಿದ್ರೆ ಸಾಕು, ಅಮ್ಮ ಅಪ್ಪ ಹ್ಯಾಪಿ. ನಮ್ಮ ಅಪ್ಪ ಅಮ್ಮ ಹಾಗೆ ಬೆಳೆಸಲಿಲ್ಲ, ಮಾಡಿದ್ದನ್ನೇ ಮನೇಲಿ ಏನ್ ಮಾಡಿದಾರೆ ಅದನ್ನ ನಾವು ತಿನ್ಬೇಕು ಆಗಿತ್ತು. ಇವಾಗ ಈಗ ನಾಲ್ಕು ಬಿಸ್ಕೆಟ್ ಇದ್ರೆ ಆಯ್ತು, ಒಂದು ಆಪಲ್. ಇವಾಗ ಎಲ್ಲ ಹೇಗಾಗಿದೆ ಅಂದ್ರೆ ಸ್ಟೈಲ್ ನಮ್ಮ ಜೀವನದಲ್ಲಿ ಏನಿಲ್ಲ. ಇವತ್ತು ನನ್ನ ಮಗ ಆಪಲ್ ತಿಂದ, ಇವತ್ತು ನನ್ನ ಮಗ ಪೊಮೆಗ್ರಾನೇಟ್ ತಿಂದ. ಅದೇ ಮೇನ್ ಮನುಷ್ಯನಿಗೆ ಏನ್ ಬೇಕು, ಚಪಾತಿ, ಅನ್ನ, ಸಾರು, ಪಲ್ಯ, ಅದು ಎಲ್ಲರ ಮನೆಯಲ್ಲೂ ಪಾಪ ಎಂತ ಬಡವರಾದ್ರೂ ಅವ್ರ ಮಕ್ಕಳು ಹೊಟ್ಟೆ ತುಂಬಿಸ್ತಾರ ಅವರು. ಅದನ್ನ ನಾವು ಮನೆಯಲ್ಲಿ ಫಸ್ಟ್ ಮಾಡೋದು, ನಾವು ಮನೆಯಲ್ಲಿ ಏನ್ ಮಾಡಿದ್ನ ಅದನ್ನ ಮಕ್ಕಳು ಫಸ್ಟ್ ತಿನ್ಬೇಕು. ಸೆಕೆಂಡರಿ, ಈಗ ನಾ ಹೊರಗಿದ್ ನೀವು ತಿನ್ಲೇಬೇಡ್ರಿ ಅಂತ ಹೇಳಲ್ಲ, ಆವಾಗ ಅವಾಗ ಕೊಡಸ್ರಿ ಮಕ್ಕಳಿಗೆ. ನೀವು ಅಲ್ಲಿ ಇಲ್ಲಿ ಕರ್ಕೊಂಡು ಹೋಗೋದು ಬೇಡ. ನೀವು ಎಲ್ಲಿಗೆ ಒಂದು ಮರ ಗಿಡಗಳು ಪಾರ್ಕ್ ಹೋಗ್ರಿ, ಆ ಮರನ್ ತೋರಿಸ್ರಿ. ಯಾಕಂದ್ರೆ ಇವತ್ತು ನಿಜವಾಗಿ ಹೇಳ್ಬೇಕಂದ್ರೆ ಇವತ್ತು ವಿಶ್ವ ಪರಿಸರ ದಿನಾಚರಣೆ ಇವತ್ತು. ಹಾಗಾಗಿ ಮಕ್ಕಳಿಗೆ ಮರಗಳ ಪರಿಚಯ ಮಾಡ್ರಿ, ಗಿಡಗಳ ಪರಿಚಯ ಮಾಡ್ರಿ, ಹೂಗಳ ಪರಿಚಯ ಮಾಡ್ರಿ. ಅಲ್ಲಿ ಹೂ ಇದು ಯಾವ ಹೂ ಅಂತ ಗೊತ್ತಿರಲ್ಲ, ಇಲ್ಲಿ ಏನು ರೋಸ್ ಒಂದು ಗೊತ್ತು ಅವರಿಗೆ. ಮಕ್ಕಳಿಗೆ ಏನಾಗುತ್ತೆ, ಎಲ್ಲ ಒಂದು ನಾಲೆಜ್ ಬರುತ್ತೆ. ಇದು ಹೂ, ಇದು ಸಣ್ಣದಕ್ಕೆ ಗಿಡ ಅಂತಾರೆ, ದೊಡ್ಡದಕ್ಕೆ ಮರ ಅಂತಾರೆ. ಮಾವಿನ ಎಲೆ ಹೇಗಿರುತ್ತೆ, ಹಲಸಿನ ಎಲೆ ಹೇಗಿರುತ್ತೆ, ಬೇವಿನ ಎಲೆ, ದಾಸವಾಳ ಹೂ, ಅವಕ್ಕೆ ಎಲೆಗಳ ಡಿಫ್ರೆನ್ಸು, ಕಲರು, ಅದರಿಂದ ನಾಲೆಜ್ ಕೂಡ ಮಕ್ಕಳಿಗೆ ಬರುತ್ತೆ. ಅದು ಮಾಡಬೇಕು. ಇದರಿಂದ ಮಕ್ಕಳು ಓಡೋದು, ಜಿಗಿಯೋದು, ಚಂಡಾಟ, ಮುಟ್ಟಾಟ, ರಗೋಲಿ, ರೋಗ ನಿರೋಧಕ ಶಕ್ತಿ ಅದರಿಂದ ಬರುತ್ತೆ. ಈಗ ಮನೆಯಲ್ಲಿ ಮಕ್ಕಳು ಒಳಗಡೆ ಚದುರಂಗ, ಪಜಲ್, ಅದ್ರ ಬ್ರೈನ್ ಮೆಮೊರಿ ಪವರ್ ಇಂಪ್ರೂವ್ಮೆಂಟ್ ಆಗುತ್ತೆ. ಹೊರಾಂಗಣ ಆಟನು ಬೇಕು, ಒಳಾಂಗಣ ಆಟ ಕೂಡ ಬೇಕು,
1: ಅತ್ಯಗತ್ಯವಾಗಿ
0: ಎರಡು ಕೂಡ ನಮಗೆ ಬೇಕೇ ಬೇಕು. ಅದರಿಂದ ಮಕ್ಕಳಿಗೆ ಚಿಂತನಾ ಶಕ್ತಿ ಹೆಚ್ಚಾಗುತ್ತೆ. ಬ್ರೈನ್ ಈಗ ಚದುರಂಗ ಆಡೋದ್ರಿಂದ ಅದು ಎಲ್ಲಿ ಯಾವ ರೂಮಿಗೆ ಹೋಗ್ಬೇಕಂತ ಥಿಂಕ್ ಮಾಡಿದ್ರಷ್ಟೇ ಮೂವ್ ಆಗುತ್ತೆ.
1: ಕರೆಕ್ಟ್.
0: ಅವಾಗ ಈಗ ಹೊರಾಂಗಣ ಆಟ ಜಿಗಿಯೋದು ಕುಣಿಯೋದ್ರಿಂದ ಏನಾಗ್ತದೆ, ಬೋನ್ಸ್ ಅವರದು ಚಟುವಟಿಕೆಗಳಲ್ಲಿ ಮೂಳೆಗಳು ಗಟ್ಟಿ ಆಗ್ತವೆ. ಇವಾಗ ನೋಡ್ರಿ ಎಲ್ಲಿ ಮಕ್ಕಳು ಬಿದ್ದ ತಕ್ಷಣ ಬೋನ್ ಫ್ರಾಕ್ಚರ್. ಯಾಕೆ ಇವಾಗ ಹೇಳೋದೇ ಇಲ್ಲ, ಬೀಳೋದೇ ಇಲ್ಲ ಮಕ್ಕಳು. ನಾನು ಹೇಳೋದು ಒಂದೇ, ಪೋಷಕರಲ್ಲಿ ವಿನಂತಿ ಮಾಡ್ಕೊಳ್ಳೋದಂದ್ರೆ ನಿಮ್ಮ ಮಕ್ಕಳನ್ನ ನೀವು ಹೊರಗಡೆ ಬಿಡ್ರಿ, ಎಲ್ಲಿ ಸೇಫ್ ಆಗಿರುವ ಜಾಗದಲ್ಲಿ ಬಿಡ್ರಿ. ಪಾರ್ಕಿಗೆ ಹೋದ್ರೆ ಮಣ್ಣಲ್ಲ ಆಡಿಸ್ರಿ. ಅವ್ರ ಮಣ್ಣಲ್ಲ ಆಡ್ಲಿ, ಏನು ತಪ್ಪಿಲ್ಲ, ಮನೆಗೆ ಬಂದ ತಕ್ಷಣ ಚೆನ್ನಾಗಿ ಕೈಕಾಲ್ ಮುಖ ತೊಳಸಿ. ಏನಾಗ್ತದೆ, ಒಂದ್ಸಲ ನಾವು ಥಿಂಕ್ ಮಾಡ್ಬೇಕು, ನಾವು ಕೂಡ ಮಣ್ಣಲ್ಲಿ ಆಡಿ ಬೆಳೆದವರಲ್ಲ.
1: ಹೌದು,
0: ನಾವೀಗ ಚೆನ್ನಾಗೇ ಇದ್ದೀವಿ.
1: ಕರೆಕ್ಟ್.
0: ಅಷ್ಟೇ, ಅದು ಒಂದೇ ಥಿಂಕ್ ಮಾಡ್ಬೇಕು.
1: ನೀವು ಹೇಳಿದ ಹಾಗೆ ಮಕ್ಕಳು ನಾವೆಲ್ಲ ಹಾಗೆ ಬೆಳೆದಿರೋದು, ಮನೆಯಲ್ಲಿ ಅಮ್ಮ ಮಾಡಿದ್ದನ್ನೇ ತಿಂದು ಊಟ ಮಾಡಿ ಬರೆದು, ಹೊರಾಂಗಣದಲ್ಲಿ ಆಟಗಳು ಆಡಿದ್ದು, ಚಾರ್ ಪತ್ತರ ಆಗ್ಲಿ, ಓಟೋಟ ಆಗ್ಲಿ, ಕುಂಟಾಟ ಆಗ್ಲಿ, ಇಂಥವೆಲ್ಲ ಹೊರಗೆಲ್ಲ ಆಡಿರೋದ್ರಿಂದ ಎಷ್ಟೋ ಸರಿ ನೀವು ಹೇಳಿದಾಗ ಗಾಯಗಳು ಆಗ್ತಿತ್ತು. ಅದಕ್ಕೆ ನಾವು ಮಣ್ಣನ್ನೇ ಎರ್ಸ್ತಿದ್ವಿ, ಮಣ್ಣನ್ನೇ ಎರ್ಸಿ ರಕ್ತ ಬರದ ಹಾಗೆ ಮಾಡಿಬಿಟ್ಟು ಮನೆಗೆ ಬಂದ್ಮೇಲೆ ಮತ್ತೆ ಏನಾದ್ರೂ ಹೋಮ್ ಮೇಡ್ ಆದ್ರೆ ಅದು ಹಚ್ಕೊಳ್ತಾ ಇದ್ವಿ. ಆದ್ರೆ ಇತ್ತೀಚಿನ ಪೋಷಕರು ಸ್ವಲ್ಪ ಮಗು ಕೆಳಗೆ ಬಿದ್ದಿದೆ ಅಂದ್ರೆ ಅವರೇ ಜೋರಾಗಿ ಹತ್ತಿ ಬಿಡ್ತಾರೆ, ಅಯ್ಯೋ ಮಗು ಬಿದ್ದು ಬಿಡ್ತು ಅಂದ್ರೆ. ಆ ತಂದೆ ತಾಯಿನೇ ಅಷ್ಟೊಂದು ಸೆನ್ಸಿಟಿವ್ ಆದ್ರೆ ಮಕ್ಕಳು ಇನ್ನು ಯಾವ ತರಹ ಬೆಳೀತಾರೆ. ಇದೆಲ್ಲವೂ ಇಂದಿನ ಒಂದು ಆಧುನಿಕ ಯುಗದಲ್ಲಿ ಅಂದ್ರೆ ಸದೃಢವಾಗಿ ಆರೋಗ್ಯವಂತರಾಗಿ ಮಾಡದೆ ಇದನ್ನು ಮಾಡ್ತಾ ಇದ್ದಾರೆ. ಜ್ಯೋತಿ ಮೇಡಮ್, ನೀವು ಪ್ರಭಾ ಮೇಡಮ್ ಇಷ್ಟರವರೆಗೆ ಹೊರಾಂಗಣ ಆಟದ ಬಗ್ಗೆ ಹೇಳಿದ್ರು, ಹೊರಾಂಗಣದಲ್ಲಿ ಒಳಗೆ ಮನೆಯೊಳಗೆ ನೀವು ಪೋಷಕರಾಗಿ ಅವರನ್ನು ಚೇತರಿಸಲು ಉತ್ಸಾಹಪಡಿಸಲು ನೀವು ಮಾಡಬೇಕಾದ ಕರ್ತವ್ಯಗಳೇನು, ಪೌಷ್ಟಿಕ ಆಹಾರ ವಿಷಯದಲ್ಲಿ ನೀವು ತೆಗೆದುಕೊಳ್ಳುವಂತಹ ಎಚ್ಚರಿಕೆಗಳೇನು ಆ ವಿಷಯದ ಬಗ್ಗೆ?
2: ಇವಾಗಿನ ಮಕ್ಳು ಹೇಳಿದಂಗೆ ಸ್ವಲ್ಪ ಅವಾಗ ನಮ್ಮ ಅಮ್ಮ ಏನ್ ಹಾಕಿದ್ರೆ ತಿಂತಿದ್ವಿ, ಇವಾಗಿನ ಮಕ್ಳು ಇದು ಬೇಡ ಅದು ಬೇಡ, ಅದ್ ನಂಗೆ ಇಷ್ಟ, ನಂಗೆ ಮ್ಯಾಗಿನೇ ಇಷ್ಟ, ನಂಗೆ ಅದೇ ಬೇಕು, ಇವತ್ತೆ ನಂಗೆ ಇದೇ ಬೇಕು, ಹಠ ಹಿಡ್ಕೊಂಡು ಕುತ್ಕೊಂಡ್ಬಿಡ್ತಾರೆ. ಅದಕ್ಕೆ ನಾನು ಹೇಳ್ತೀನಿ ಮಕ್ಳಿಗೆ, ನಿಮ್ಗೆ ಇವತ್ತು ಮ್ಯಾಗಿ ತಿನ್ಬೇಕಾ, ಸರಿ ಮ್ಯಾಗಿ ತಿನ್ಬೇಕಾದ್ರೆ ನಂಗೆ ಇದಿಷ್ಟು ವರ್ಕ್ ಮಾಡ್ಕೊಡಿ. ಯಾಕಂದ್ರೆ ಅವ್ರಿಗೆ ಅಷ್ಟಕ್ಕೆ ಮಾಡ್ತೀರಿ ಅಂದ್ರೆ ಅದ್ರ ಬೆಲೆ ಗೊತ್ತಿರ್ಬೇಕು ಮಕ್ಳಿಗೆ. ಬೇಳೆ ಸಾರೋ ಸಬ್ಜಿ ಯಾವ್ದಾರೊಂದು ಮಾಡ್ತಾ ಇರ್ತೀವಿ ನಾವು ತರಕಾರಿದು.
1: ಜ್ಯೋತಿ ಮೇಡಮ್, ಇವಾಗ ಶಾಲೆ ಅಂದ್ರೆ ಒಂದು ಗ್ರೌಂಡ್ ಅಲ್ಲಿ ಆಡುವಂತಹ ಮಕ್ಕಳಿಗೂ, ಮನೆಯಲ್ಲಿ ಇದ್ದು ಓದ್ಕೊಂಡಿರುವಂತಹ ಮಕ್ಕಳಿಗೂ, ಎಲ್ಲರಲ್ಲೂ ಕಾಡ್ತಿರುವಂತಹ ಒಂದು ಸಮಸ್ಯೆ ಎಂದರೆ ಮೊಬೈಲ್. ಈ ಮೊಬೈಲ್ ಚಟವನ್ನು, ಈ ಮೊಬೈಲ್ ಅಭ್ಯಾಸವನ್ನು ಬಿಡಿಸಲು ನೀವು ತೆಗೆದುಕೊಳ್ಳುವಂತಹ ಎಚ್ಚರಿಕೆಗಳೇನು?
2: ಹೌದು ಮೇಡಮ್, ಮೊಬೈಲ್ ಖಂಡಿತ ನೀವು ಹೇಳ್ದಂಗೆ, ಯಾಕಂದ್ರೆ ಮೊಬೈಲ್ ಆಗ್ಲಿ ಟಿವಿ ಆಗ್ಲಿ ನೋಡಿದ್ರೆ ಕಣ್ಣಿನ ಆರೋಗ್ಯ ಪೂರ ಹದಗೆಟ್ಟು ಹೋಗುತ್ತೆ. ಇವಾಗಿನ ಸಣ್ಣ ಸಣ್ಣ ಮಕ್ಕಳಿಗೆ ಕನ್ನಡಕ ಹಾಕೊಳ್ತಿದ್ದಾರೆ, ಆ ಮೊಬೈಲ್ ಇರ್ಬೋದು. ಅದರಿಂದ ಮತ್ತೆ ಅಂದ್ರೆ ಮಕ್ಕಳು ಕುತ್ಕೊಂಡಲ್ಲೇ ಕುತ್ಕೊಂಡಿರ್ತಾರೆ, ಒಂಥರ ಜಡ ಜೀವ ಇರ್ತಾವ, ಜೀವ ಥರ ಇರ್ತವೆ. ಅವ್ರಿಗೆ ಏನ್ ಮಾಡ್ಬೇಕಂತ ಅಂತವ್ರಿಗೆ, ನಾವು ಪೋಷಕರಾಗಿ ಅವರಿಗೆ ನಮ್ಗೆ ಗೊತ್ತಿರುವ ಒಂದ್ ವೇಳೆ ಹೊರಾಂಗಣ ಆಟ ಆಡ್ಲಿಕ್ಕೆ ಅಥವಾ ಟೈಮ್ ಸಮಯ ಸಿಕ್ಕಿಲ್ಲ, ಸಿಕ್ಕಿದ್ರೆ ಖಂಡಿತ ಹೊರಾಂಗಣ ಆಟ ಕಳಿಸ್ಬೇಕು. ಬಂದ ತಕ್ಷಣ ಮಕ್ಳಿಗೆ ಏನಾದ್ರೂ ತಿನ್ಸಿ ಹೊರಗಡೆ ಆಡ್ಲಿ ಹೋಗ್ರಿ ಅಂತ ಹೇಳ್ಬಿಡ್ಬೇಕು, ಯಾಕಂದ್ರೆ ಅದ್ರ ತುಂಬಾ ಮುಖ್ಯ. ಆದ್ರೂ ಯಾಕಂದ್ರೆ ಈಗ ತಿಂದು ಮಕ್ಕಳಿಗೆ ಸ್ವಲ್ಪ ಜೀರ್ಣ ಆಗ್ಬೇಕಲ್ಲ ಅವೆಲ್ಲ,
1: ಹೌದು,
2: ಜೀರ್ಣಕ್ಕೋಸ್ಕರ ಆದ್ರೂ ಹೊರಗಡೆ ಕಳಿಸಿ ಸ್ವಲ್ಪ ಹೊರಗಡೆ ಗಾಳಿ ತಗೊಂಡು ಮತ್ತೇನಾಗುತ್ತೆ ಅಂದ್ರೆ ಹೊರಗಡೆ ಹೋದ್ರೆ ಅಕ್ಕಪಕ್ಕದ ಮನೆಯವ್ರ ಜೊತೆ ಸೇರ್ತಾರೆ, ಮಾತಾಡ್ತಾರೆ, ವ್ಯವಹಾರ ಮಾಡ್ತಾರೆ. ಒಳಗಡೆ ಬಂದ ತಕ್ಷಣ ನಾವ್ ಹೇಳ್ತೀವಿ, ಹಾವು ಎಣ್ಣಿ ತಗೋವಾ, ನಾವು ಆಟೋಡೋಣ ಅಂತ ಹೇಳ್ತೀನಿ ನಾನು. ಸರಿ ತಗೋಬೇತಾರೆ.

0: ಅವರಿಗೆ ಅದರಿಂದ ಕಲಿತಾರೆ, ಮತ್ತೆ ಅಂಕೆ ಕಲಿತಾರೆ ಅದರಿಂದನು. ಹಾವೇಣಿ ಆಟದಷ್ಟು ಎಕ್ಸಾಂಪಲ್ ಮತ್ತೆ ಯಾವ್ದು ಕೊಡುವಂಗ ಸಾಧ್ಯ ಇಲ್ಲ. ಜೀವನ ಅಂದ್ರೆ ಏನು ಅಂದ್ರೆ ಹಾವೇಣಿ ಆಟನೇ. ಗುರಿ ಸಾಗಿಸ್ತಾರ ಮಾಡುವಂತ ಆಟ ಆಡಬಹುದು. ಇನ್ನು ನಾವು ಅವಾಗ ಕಳ್ಳ ಪೊಲೀಸ್ ಅವೆಲ್ಲ ಆಟ ಆಡ್ತಿದ್ರು, ಅರ್ಧ ತಾಸು ಟಿವಿ ಆಗ್ಲಿ ಮೊಬೈಲ್ ಆಗ್ಲಿ ನೋಡ್ಲಿ. ಯಾಕಂದ್ರೆ ಇವಾಗಿನ ಪರಿಸರಕ್ಕೆ ಅದು ಅವಶ್ಯಕತೆ ಇದೆ. ಅದ್ರ ನಂತರನೂ ನಾವು ಇದನ್ನ ಮುಂದುವರ್ಸ್ಕೊಂಡು ಹೋಗ್ಬೋದು. ಅದ್ರ ನಂತರ ಮಕ್ಳಿಗೆ ಹೇಳ್ಬೇಕು, ಅದು ಬಿಟ್ಟು ಬೇರೆ ಬೇರೆ ಆಟಗಳನ್ನ ನಾವು ಪರಿಚಯ ಮಾಡ್ಕೊಡ್ಬೇಕು. ಇದು ಎಲ್ರು ಕುತ್ಕೊಂಡು ಆಟ ಇದು ಒಂಥರ ಮಜಾ ಇರ್ತವೆ ಅನ್ಕೊಂಡು ಅವರು ಆಟ ಆಡ್ಲಿಕ್ಕೆ ಬರ್ತಾರೆ. ಪೋಷಕರಾಗಿ ನಾವು ಅವರದ್ದು ನಾವು ಫೋನ್ ನೋಡ್ಲೇಬಾರ್ದು, ಅವರಿದ್ದಾಗ ಅವ್ರ ಜೊತೆಗೆ ಜಾಸ್ತಿ ಸಮಯ ಕಳಿಬೇಕಾಗ್ತದೆ.
1: ಅಂತರ್ಜಾಲದಲ್ಲಿ ಬರುವಂತಹ ಅಲ್ಲಿ ಇರುವಂತಹ ಲಾಭಗಳಿವೆ, ನಷ್ಟಗಳಿವೆ, ಪ್ರಯೋಜನಗಳಿವೆ ಮತ್ತು ನಮಗೆ ನಷ್ಟಗಳಿವೆ. ನಾವು ಮೊಬೈಲ್ ಬಳಸುವುದರಿಂದ ಅನೇಕ ನಷ್ಟಗಳನ್ನೇ ಹೊಂದುತ್ತಿದ್ದೇವೆ. ನಾವು ದೃಢಕಾಯವನ್ನು, ಬುದ್ಧಿಮಾಂದ್ಯತೆಯನ್ನು, ಚಟುವಟಿಕೆ ರಹಿತವಾಗಿರುವಂತಹ ಮಕ್ಕಳನ್ನು ಇತ್ತೀಚೆಗೆ ನಾವು ನೋಡ್ತಾ ಇದ್ದೇವೆ. ಪ್ರಭಾ ಮೇಡಮ್, ಕೊನೆಯದಾಗಿ ನಿಮಗೆ ಒಂದು ಪ್ರಶ್ನೆ. ಈ ಮೊಬೈಲ್ ಬಳಕೆಯನ್ನು ತಡೆಗಟ್ಟಲು ನೀವು ಪೋಷಕರಿಗೆ ಮತ್ತು ನಮ್ಮ ಒಂದು ಶ್ರೋತೃ ಬಂಧುಗಳಿಗೆ ಹೇಳುವಂತಹ ಸಂದೇಶ
2: ಇದರಲ್ಲಿ ಮುಖ್ಯವಾಗಿ ನಾನು ಹೇಳೋದು ಫಸ್ಟ್ ಅಂದ್ರೆ ಪೋಷಕರಿಗೆ ಹೇಳ್ತೇನೆ. ಯಾಕಂದ್ರೆ ಈಗ ಮನೆಯಲ್ಲಿ ಈಗ ಎಲ್ಲರೂ ಬಿಜಿ, ಈಗ ಎಲ್ಲರೂ ಕೆಲ್ಸಕ್ಕೆ ಹೋಗ್ತಾರೆ, ಎಲ್ಲರೂ ಬಿಜಿ ಇರ್ತಾರೆ. ಮನೆಗೆ ಹೋಗಿ ಬಂದ ತಕ್ಷಣ ಫಸ್ಟ್ ಅವ್ರು ಮಾಡೋದೇನು? ಮೊಬೈಲ್ ಇಟ್ಕೊಂಡು ಕೂತ್ಕೊಳ್ಳೋದು, ಅಪ್ಪ ಆಗ್ಲಿ ಅಮ್ಮ ಆಗ್ಲಿ. ಅವಾಗ ಮಗು ಸ್ಕೂಲಿಂದ ಬಂದಿರ್ತಾನೆ, ಅಪ್ಪ ಅಮ್ಮ ಮೊಬೈಲ್ ಇಡ್ತೀರಾ, ಮಗು ಏನ್ ಮಾಡ್ಬೇಕು? ಅವನಿಗೆ ಮೊಬೈಲ್ ಇಲ್ಲ, ಅವಾಗ ಏನ್ ಮಾಡ್ತಾನೆ? ಅಜ್ಜಿ ತಾತ, ಎಕ್ಸಾಂಪಲ್, ಮನೆಯಲ್ಲಿ ಅಜ್ಜಿ ತಾತ ಇದ್ರೆ ಅವ್ರದ್ದು ಹೋಗಿ ತಗೋತಾನೆ, ಇಲ್ಲ ಅಮ್ಮರ ಪಕ್ಕಕ್ಕೆ ಹೋಗಿ ಕೂತ್ಕೋತಾನೆ, ಅಪ್ಪ ಪಕ್ಕಕ್ಕೆ ಹೋಗಿ ಕೂತಾನೆ. ನೋಡ್ತಾನೆ ಕೊಡು ಕೊಡು ಅಂದ ತಕ್ಷಣ ಏನೇನು ಕಿರಿಕಿರಿ ಬೇಡ ಅಂತ ತಗೋ ಅಂತ ಬಿಟ್ಬಿಡ್ತಾರೆ. ಅದೇ ನೀವು ಸಮಯವನ್ನ, ನೀವಿಬ್ರು ಅಪ್ಪ ಅಮ್ಮ, ನಾವು ಟೈಮ್ ಅನ್ನೋದು ನಮ್ಮ ಮಕ್ಕಳಿಗೆ ಪೋಷಕರು ಕೊಡಬೇಕು. ನಾನು ಒಂದು ಶಿಕ್ಷಕಿಯಾಗಿ ಅಲ್ಲ, ಫಸ್ಟ್ ಆಫ್ ಆಲ್ ನಾನು ಶಾಲೆಯಲ್ಲಿ ಕೂಡ ನಾನು ಎಲ್ಲರಿಗೂ ಹೇಳುದು ಅದೇ. ನಾನು ಇಲ್ಲಿ ಇಷ್ಟು 30 ಮಕ್ಕಳಿದ್ದಾರೆ ನನ್ನ ಕ್ಲಾಸಲ್ಲಿ, ಅವ್ರ 30 ಮಕ್ಕಳಿಗೆ ಒಂದು ಫಸ್ಟ್ ನಾ ತಾಯಿನೇ. ನಾನು ಯಾವಾಗ್ಲೂ ಪೇರೆಂಟ್ಸ್ಗೆ ಬಂದ್ರೆ ನಾನು ನಿಮ್ಮ ಮಕ್ಕಳಿಗೆ ಟೀಚರ್ ಅಲ್ಲ ಅಂತ ಹೇಳ್ತೇನೆ, ನಾನು ಒಂದು ತಾಯಿ ತರನೇ ಟೀಚ್ ಮಾಡೋದು. ನಾನು ಫಸ್ಟ್ ಆಫ್ ಆಲ್ ಒಂದು ತಾಯಿ. ನಿಮ್ಮ ಮಕ್ಕಳಿಗೆ ಬೈಲಿ ಹೊಡಿಲಿ, ನೀವು ಹೊಡಿಯಲ್ವಾ ಅಮ್ಮ? ಅಮ್ಮ ಆಗಿ ನೀವು ಮನೆಯಲ್ಲಿ ನೀವು ಬೈಯಲ್ವಾ? ನಾನು ಹಾಗೆ ಮಾಡಿದ್ದೇನೆ ಅಷ್ಟೇ. ಅದಕ್ಕೋಸ್ಕರ ಟೈಮ್ ಕೊಡ್ರಿ ಫಸ್ಟ್ ಮಕ್ಕಳಿಗೆ. ಏನಿಲ್ಲ, ಒಂದು 10 ನಿಮಿಷ ಕೂತ್ಕೊಂಡು ಮಲ್ಕೊಂಡ್ ಬಿಡ್ರಿ ಅಮ್ಮ ಅದವ್ರು. ಆ ಹ್ಯಾಪಿನೆಸ್ ಅನ್ನೋದು ಯಾವಾಗೂ ಅವ್ರಿಗೆ ಸಿಗಲ್ಲ ಮೇಡಮ್. ಅಷ್ಟೇ, ಒಂದು 10 ನಿಮಿಷ ತಪ್ಕೊಂಡು ಕೂತ್ ಬಿಡ್ರಿ, ಒಂದು 10 ನಿಮಿಷ ಮುದ್ದಾಡ್ರಿ, ಒಂದು ರೈಮ್ಸ್ ಹೇಳ್ರಿ ಅವ್ರ ಜೋಡಿ, 10 ನಿಮಿಷ ಜಂಪ್ ಮಾಡ್ರಿ ಸಾಕು. ಆವಾಗ ಮಕ್ಕಳೆಲ್ಲ ಆಗೋ ಆನಂದ, ಊಟಕ್ಕೆ ಮೊಬೈಲ್ ಕೊಟ್ಟರೆ ಇವಾಗಿನ ಮಕ್ಕಳು ಊಟ ಮಾಡ್ತಾರೆ, ಇಲ್ಲ ಅಂದ್ರೆ ಮಾಡೋದಿಲ್ಲ. ಅವಾಗ ಏನ್ ಮಾಡ್ತಾರೆ, ಅಮ್ಮ ನನ್ನ ಮಗ ಹೊಟ್ಟೆ ತುಂಬಬೇಕು ಇವಾಗಿನ ಅಪ್ಪ ಅಮ್ಮ ಅವರಿಗೆ, ಏನೇ ಆಗ್ಲಿ ಕೊಟ್ಬಿಡ್ತಾರೆ ಅವರಿಗೆ. ಮೇಡಮ್ ಅವಾಗ ತಿಂಡಿದು ಉಪ್ಪು ಖಾರ ರುಚಿ ಏನು ಗೊತ್ತಿರಲ್ಲ, ತಿಂತಾರೆ ಹೊಟ್ಟೆ ತುಂಬುತ್ತಾ, ಹೊಟ್ಟೆಗೆ ಎಷ್ಟು ಬೇಕು ಅಷ್ಟಲ್ಲ ಜಾಸ್ತಿನೇ ಹೋಗುತ್ತೆ ಅದು. ಅವಾಗ ಮೊಬೈಲ್ ಬಿಟ್ಟಾಗ ಅವರಿಗೆ ನೋಡ್ರಿ, ಒಂದ್ 2-3 ದಿನ ಅವರಿಗೆ ನಮ್ಮ ಮೇಲೆ ಹಬ್ಬ ನಮ್ಮ ಅಮ್ಮ ಇಂಥವಳು ಅನ್ನಿಸ್ತದೆ. ಆಮೇಲೆ ಅವ್ರಿಗೆ ಏನು, ಅವ್ರಿಗೆ ಅದೇ ಆಟೋಮೆಟಿಕ್ಲಿ ಅಭ್ಯಾಸ ಆಗ್ಬಿಡತ್ತೆ ಅದು. ಇವಾಗಿನ ಮಕ್ಕಳಿಗೆ ಮೇಡಮ್ ಮಾತಾಡಿದ ತಕ್ಷಣ ಸಿಟ್ಟು ಬರ್ತದೆ ಬಹಳ, ತುಂಬಾ ಸಿಟ್ಟು. ಅವ್ರ ಮನೆಯಲ್ಲಿ ಮಾಡಿದ್ದನ್ನೇ ನಮ್ಮ ಮುಂದೆ ತೋರಿಸ್ತಾರೆ. ಅವನನ್ನು ಕರ್ಕೊಂಡು ಬಂದು ಮಾಡಬಾರ್ದು ನೋಡು, ನನ್ನ ಮುಂದೆ ಮಾತ್ರ ನೀನ್ ಮಾಡಬಾರ್ದು ಈ ತರ. ನಾವು ನಿಮ್ಗೆ ಎಷ್ಟು ನಮ್ಮ ಮಕ್ಕಳಾಗಿ ಹೇಳೋದು, ಯಾವ ಬುದ್ಧಿ ಮಾತು ಹೇಳಿದ್ರು ಕೂಡ ನಾವು ಯಾರು ನಮ್ಮ ಮಕ್ಕಳು ಅಂತ ನಾವು ಹೇಳೋದು, ನೀವು ಇದನ್ನು ಮಾಡಬಾರ್ದು ಅಂತ. ಆ ಮೊಬೈಲ್ ಅನ್ನೋದು ಮೇಡಮ್ ನಮಸ್ಕಾರ, ಈಗ ನಂಗಲ್ಲ 1 ಇಯರ್ ಅಲ್ಲಿ ಬಂದ ಸುದ್ದಿ, ಒಬ್ಬ ಮಗು ಕೂಡ ಮೊಬೈಲ್ ಕೊಟ್ಟರೆ ತಗೊಳ್ಳೋದಿಲ್ಲ ಬೇಡ. ವಾಟ್ಸಪ್ ಅಲ್ಲಿ ನನ್ನ ಫೋನ್
1: ಪರಿವರ್ತನೆ,
2: ಟೀಚರ್ ಅವರು ನನ್ನ ವಾಟ್ಸಪ್ ಅಲ್ಲಿ ಫೋಟೋ ತೋರಿಸಿ ಹೆದರಿಸೋದು, ಟೀಚರ್ಗೆ ಫೋನ್ ಮಾಡ್ಲ ಬೇಡ, ನನ್ಗೆ ಮೊಬೈಲ್ ಬೇಡ ಬಿಡು, ನಾನು ಊಟ ಮಾಡ್ತೇನೆ. ಅವ್ರು ಬಂದು ಬೆಳಿಗ್ಗೆ ಎದ್ದು ಹೇಳ್ಬೇಕಾದ್ರೆ ಆಗುವ ನಂಗೆ ಆ ಸಂತೋಷ ಇದೆ ಅಲ್ಲ, ನಾನು ಈಗ ಹೇಳಿಕೊಡುವ ಮಕ್ಕಳಿಗೆ ಮತ್ತೆ ಕಂಪ್ಲೀಟ್ ಅವರು ಚೇಂಜ್ ಆಗಿದ್ದಾರೆ. ಶಿಕ್ಷಕಿಯಾಗಿ ನಾನು ಹೇಳೋದಂದ್ರೆ, ನಾವು ಯಾವಾಗ್ಲೂ ಅವರು ನಮ್ಮನ್ನ ಮರಿಬಾರ್ದು, ನಾವು ಅವ್ರನ್ನ ಮರೆತರೂ ಅವ್ರು ನಮ್ಮನ್ನ ಮರಿಬಾರ್ದು, ನಾವು ಕೂಡ ಅವರನ್ನು ಮರಿಬಾರ್ದು. ಅದು ಒಂದೇ ನನ್ನಲ್ಲಿ ಹೇಳೋದು. ಅದಕ್ಕೆ ಹೆಚ್ಚಾಗಿ ಪೋಷಕರಲ್ಲಿ ಅದೊಂದು ವಿನಂತಿ, ಮಕ್ಕಳಿಗೆ ಟೈಮ್ ಕೊಡ್ರಿ, ವಾಕಿಂಗ್ ಕರ್ಕೊಂಡು ಹೋಗ್ರಿ, ಸ್ವಲ್ಪ ದನಗಳನ್ನು ತೋರಿಸ್ರಿ, ಅದು ನಾಯಿ ಬೆಕ್ಕು ಅವ್ನು ನೋಡ್ಲಿ ಮಕ್ಕಳು, ಎಲ್ಲಿ ನಾಯಿ ಬೆಕ್ಕು ದನ ಸಿಟಿಯಲ್ಲಿರೋ ಮಕ್ಕಳಿಗೆ ಏನು ಗೊತ್ತಾಗಲ್ಲ. ಝೂ ಕರ್ಕೊಂಡು ಹೋಗ್ರಿ, ಅನಿಮಲ್ಸ್ ಪರಿಚಯ ಮಾಡಿಸ್ರಿ. ಇನ್ನೊಂದು ಮೇಡಮ್, ನಿದ್ದೆ, ಅವರಿಗೆ ನಿದ್ದೆ ಚೆನ್ನಾಗಿ ಮಾಡಬೇಕು ಮಗು. ಈಗ ನಾವು ರಾತ್ರಿ 11-12 ಗಂಟೆ ತನಕ ಅಪ್ಪ ಅಮ್ಮ ಮೊಬೈಲ್ ನೋಡಿದ್ರೆ ಮಕ್ಕಳು ನಿದ್ದೆ ಮಾಡಲ್ಲ. ಅಂದ್ರೆ ನೀವು ಎಲ್ಲಿಯೂ ಅವ್ರಿಗೆ ಫ್ರೀಡಮ್ ಕೊಡ್ಬೇಕು ಅಲ್ಲಿ ಕೊಡ್ರಿ. ನಾನು ಕೊಡ್ಲೇಬಾರ್ದು ಅಂತ ಹೇಳಲ್ಲ ಮೇಡಮ್. ಅವ್ರಿಗೆ ಏನ್ ಮಾಡ್ಬೇಕು, ಒಂದು ಕ್ಲಾಕ್ ಇರುತ್ತೆ ನಮ್ಮ ಮನೆಯಲ್ಲಿ, ಗಡಿಯಾರ ಇರ್ತದೆ. ಈಗ ಗಡಿಯಾರದಲ್ಲಿ ಬಿಗ್ ಸ್ಟಿಕ್, ಸ್ಮಾಲ್ ಸ್ಟಿಕ್ ಅಂತ ಹೇಳ್ಕೊಟ್ಟಿರ್ತೀವಿ, ದೊಡ್ಡ ಮುಳ್ಳು ಚಿಕ್ಕ ಮುಳ್ಳು. ಆ ದೊಡ್ಡ ಮುಳ್ಳು ಅನ್ನೋದು ಈಗ ಒಂದ್ರಲ್ಲಿ ಇದೆ, ನಂದು ಮೆಥಡ್ ನಾನು ಹೇಳೋದು. ಒಂದ್ರಲ್ಲಿ ದೊಡ್ಡ ಮುಳ್ಳಿದ್ರೆ ಅದು 4ಕ್ಕೆ ಬರ್ಬೇಕು, ಆ 4ಕ್ಕೆ ಬರೋ ತನ ನಿನ್ ಮೊಬೈಲ್ ನೋಡು, ಆ 4ಕ್ಕೆ ಬಂತ ಮೊಬೈಲ್ ತಂದ್ರೆ ನೀನು ಇಲ್ಲಿ ಇಡಬೇಕು. ಅವಾಗ ಎಷ್ಟು 10-20 ಮಿನಿಟ್ಸ್. ಈಗ ಒಮ್ಮೆಲೆ ಬೇಡ ಅಂದ್ರೆ ಯಾವ ಮಕ್ಕಳು ಇವಾಗಿನಲ್ಲಿ ಕೇಳುವುದಿಲ್ಲ, ನಾವೇ ಅಷ್ಟು ಕೇಳಿಲ್ಲ ಅನ್ಕೋರಿ, ಇವಾಗಿನವರಾದ್ರೆ ಪೂರ ಕೇಳಲ್ಲ. ಅದಕ್ಕೆ ಮತ್ತೆ ಒಮ್ಮೆಲೆ ನಮ್ಗೆ ಅವರನ್ನ ತಡೆ ನಿಲ್ಲಿಸ್ಲಿಕ್ಕೂ ಸಾಧ್ಯ ಇಲ್ಲ. ಹಂಗೆ ಅವಾಗ ಏನಾಗ್ತದೆ, ದಿನ ಹತ್ತು ಹತ್ತು ಹತ್ತು ನಿಮಿಷ ಕಡಿಮೆ ಮಾಡ್ಕೊಂತ ಬರ್ರಿ. ಕಂಪ್ಲೀಟ್ಲಿ ಅವರು ಹೋಗ್ತಾರೆ ಟಿವಿಯ ಸಹಜ ದೂರದಿಂದ ನೋಡ್ಲಿ, ಅವ್ರಿಗೆ ಯಾವ್ದು ಬೇಕು. ಈಗ ಮನೇಲಿ ಹಿರಿಯರಿದ್ದಾಗ ಎಲ್ಲರೂ ಟಿವಿ ನೋಡ್ತಾರೆ, ಅದನ್ನ ಬೇಡ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಇವಾಗ ಮಕ್ಕಳು ಬರ್ತಾರೆ, ಅವ್ರಿಗೆ ಎಲ್ಲಿ ಟೈಮ್, ಮೇಡಮ್ ಸ್ಕೂಲಿಂದ ಬರ್ತಾರೆ, ಟ್ಯೂಷನ್ ಅಂತ ಕಳಿಸ್ತಾರೆ, ಓದು ಬರೀ ಅಂತಾರೆ, ಮೊಬೈಲ್ ಕೊಟ್ಟು ಕೂರಿಸ್ತಾರೆ.

0: ಇವಾಗ ನಮ್ಮ ಸ್ಕೂಲ್ಗಳಲ್ಲೂ ನಾವು ಕೂಡ ಮಾಡ್ತೀವಿ ಹೋಮ್ವರ್ಕ್ ವಾಟ್ಸಪ್ ಅದು ಇದು ಅಂತ ಎಲ್ಲ ಈಗ ಅದೇ ಬಂದಿದೆ. ಆದ್ರೂ
1: ಆನ್ಲೈನ್
0: ಆಗಿ ಆನ್ಲೈನ್ ಆಗಿ ನಾವು ಆದಷ್ಟು ಅವಾಯ್ಡ್ ಮಾಡ್ತೀವಿ. ಈ ಚಿಕ್ಕ ಮಕ್ಕಳಿಗಂತೂ ಮಾಡೋದಿಲ್ಲ, ಅದರಲ್ಲಿ ಬರೆಯೋದು ಓದೋದು ಏನೂ ಇಲ್ಲ. ಏನಾದ್ರೂ ನೋಡಿದ್ರೆ ಅಂದ್ರೆ ಪೇರೆಂಟ್ಸ್ ನೋಡ್ಬೇಕು, ನಾವು ಇವತ್ತು ಮಾಡ್ತಿದ್ದೀವಿ ಇದು ಮಾಡಿದ್ದೀವಿ, ಡೈಲಿ ಒಂದೊಂದು ರೊಟೀನ್ ಆಗಿ ನಮ್ದು ಇದ್ದೇ ಇರ್ತದೆ. ಅದನ್ನು ನೋಡಿ ನೀವು ಅದನ್ನ ಅವ್ರಿಗೆ ಕಲಿಸ್ರಿ, ಮೊಬೈಲೇ ಕೊಟ್ಟು ಮಾತ್ರ ಕೂಡಿಸ್ಬೇಡ್ರಿ. ಮುಖ್ಯವಾಗಿ ನನ್ನ ವಿನಂತಿ ಅಂದ್ರೆ ಆದಷ್ಟು ದೂರ ಮಕ್ಕಳಿಗೆ ಅಪ್ಪ ಅಮ್ಮ ಆದವರು ನಿಮ್ಮ ಸಮಯವನ್ನು ಕೊಡಿ, ಅವಾಗ ಮಕ್ಕಳು ಕಂಪಲ್ಸರಿ ಬೇಡ ಅಂದ್ರೆ ಮೊಬೈಲ್ ಇಂದ ದೂರ ಇರ್ತಾರೆ.
1: ಪ್ರಭಾ ಮೇಡಮ್, ನಿಮ್ಮ ಮಾತುಗಳಿಗೆ ಕೇಳಿಸ್ತಾ ಇದೆ, ವಾಸ್ತವಕ್ಕೆ ಜೀವನಕ್ಕೆ ಹತ್ತಿರವಾಗಿ ತುಂಬಾ ಮಾಧುರ್ಯತೆಯನ್ನು ಮಮತೆಯನ್ನು ಕೊಡುವಂತಹ ಮೊಟ್ಟ ಮೊದಲ ಶಿಕ್ಷೆಯನ್ನು ನಾನು ನೋಡ್ತಾ ಇದ್ದೀನಿ. ಇಷ್ಟೊಂದು ಆಪ್ಯಾಯತೆಯಿಂದ ಇಷ್ಟೊಂದು ಪ್ರೀತಿ ಹಂಚುವ ಗುರುಗಳನ್ನು ಈಗ ನೋಡ್ತಾ ಇದ್ದೀನಿ. ನಿಜವಾಗ್ಲೂ ತುಂಬಾ ತುಂಬಾ ಸಂತೋಷ ಅನಿಸ್ತಾ ಇದೆ ನಿಮ್ಮ ಮಾತುಗಳು ಕೇಳ್ತಾ ಇದ್ರೆ. ಜ್ಯೋತಿ ಮೇಡಮ್, ನೀವು ಒಂದು ಗೃಹಿಣಿಯಾಗಿ ಹಾಗೂ ಪೋಷಕರಾಗಿ ನಿಮ್ಮ ಮಕ್ಕಳಿಗೆ ಯಾವ ಕಲಿಕೆಯನ್ನು ಕಲಿಸಬೇಕು, ಮನೆಯಲ್ಲಿ ಹೇಗೆ ಚಟುವಟಿಕೆಗಳನ್ನು ಅಳವಡಿಸಿಕೊಳ್ಬೇಕು ಎನ್ನುವಂತಹ ಅನೇಕ

0: ಈಗಿನವ್ರ್ತಾ
1: ಹೌದು
0: ಇದ್ದೀನಿ
1: ಮೇಡಮ್.
0: ನಿಜವಾಗ್ಲೂ ತುಂಬ ತುಂಬ ಸಂತೋಷ ಅನ್ನಿಸ್ತಾ ಇದೆ ನಿಮ್ಮ ಮಾತುಗಳು ಕೇಳ್ತಾ ಇದ್ರೆ. ಜ್ಯೋತಿ ಮೇಡಮ್, ನೀವು ಒಂದು ಗೃಹಿಣಿಯಾಗಿ ಹಾಗೂ ಪೋಷಕರಾಗಿ ನಿಮ್ಮ ಮಕ್ಕಳಿಗೆ ಯಾವ ಕಲಿಕೆಯನ್ನು ಕಲಿಸಬೇಕು, ಮನೆಯಲ್ಲಿ ಹೇಗೆ ಚಟುವಟಿಕೆಗಳನ್ನು ಅಳವಡಿಸಿಕೊಳ್ಬೇಕು ಎನ್ನುವಂತಹ ಅನೇಕ ಮಾಹಿತಿಗಳನ್ನು ಇಂದು ನಮ್ಮ ಸಂಭಾಷಣೆಯಲ್ಲಿ ನಾವು ಎಲ್ಲ ಮಾತನಾಡಿಕೊಂಡಿದ್ವಿ. ಅಂದ್ರೆ ಆಟ ಪಾಠಗಳೊಂದಿಗೆ ಮಕ್ಕಳಿಗೆ ಯಾವುದು ಉತ್ತಮ ಯಾವುದು ಬೇಡ ಎನ್ನುವಂತಹ ವಿಷಯಗಳನ್ನು ಚರ್ಚೆಯನ್ನು ಮಾಡಿದ್ವಿ. ತುಂಬಾ ಸಂತೋಷ ಅನಿಸ್ತದೆ ಪ್ರಭಾ ಮೇಡಮ್, ನಮ್ಮ ಕಸ್ತೂರಿ ಬಾನುಲಿ ಕೇಂದ್ರಕ್ಕೆ ಬಂದು ಇಷ್ಟೆಲ್ಲ ಮಾಹಿತಿ ತಿಳಿಸಿದ್ದಕ್ಕೆ, ಹಾಗೂ ಜ್ಯೋತಿ ಮೇಡಮ್ ನಿಮ್ಮ ಒಂದು ಸಮಯವನ್ನು ವೆಚ್ಚಿಸಿ ನಮ್ಮ ಕಸ್ತೂರಿ ಬಾನುಲಿಗೆ ಬಂದು ಇಷ್ಟೆಲ್ಲ ಮಾಹಿತಿ ತಿಳಿಸಿದ್ದಕ್ಕೆ ನಿಮ್ಮಿಬ್ಬರಿಗೂ ಅನಂತ ಅನಂತ ವಂದನೆಗಳು.